ಮಾರಿ ಸದ್ಗುರು ಸೇವೆ ಸೋಸುಗುಪ್ಪಾಯ ಜಿನ ಹೊಮ್ಮೆ ವಿಚ್ಚೋ ಮಾರಿ ನಾನಕ ಪಡಣ ಗುಣನ ಏಕ ನಾವೋ ಹೈ

ದೋರ್ ಲಭಂ ತರಂಗ ರೂಪಂಗ್ ನಾಚ ದೋರ್ ಲಭಂ ತುರ್ಗರಾಜನ ನಾಚ ದುರ್ಲಭಂ ಭೋಜನಂ ವ್ಯಂಜನಂ ನಾಚ ದುರ್ಲಭಂ ತ್ವಾಶ ಅಂಬರ ನಾಚ ದುರ್ಲಭಂ ಸೋತ ಮಿತ್ರ ಪ್ರಾತ ಬಾಂಧವ ನಾಚ ದುರ್ಲಭಂ ಬನ್ತಾ ವಿಲಾಸ ನಾಚ ದುರ್ಲಭಂ ವಿದ್ಯಾ ಪ್ರವೀಣಂ ನಾಚ ದುರ್ಲಭಂ ಚತುರ ಚಂಚಲ ದುರ್ಲಭಂ ಏಕ ಭಗವಾನ್ ನಾಮ ನಾನಕ ಲಭ್ಯಂ ಸಾಧ ಸಂ ಕೃಪಾ ಪ್ರಭಂ ಯತ್ ಕತ ತತ ದೃಷ್ಟಂ